ಗೋವಿಂದ ನಿಶ್ಚಲಾನಂದ ಮಂದಾರ ಮಕರಂದ ನೀ ನಾಮಂ ಮಧುರ ನೀ ರೂಪಂ ಮಧುರ ನೀ ಸರಸ ಶೃಂಗಾರ ಕೇಳಿ ಮಧುರಾತಿ ಮಧುರಂ ಸ್ವಾಮಿ.